ಸಬ್ದನಾಹದ್ವಾಜ ಸೋನ ಸೋನಾನಂದ ಕರಿ ಪ್ರಭುಗಾಜ ಪ್ರಗತಿ ಗೋಪಾಲ ಮಹಾತ್ಕಮಾತಿ ನಾನು ಭದ್ರತನಿಕ ಸಾಥಿ ಶರಣ ಜೋಗ ಸೋನ ಸರಣಿಯಾಯಿ ಕರ ಕೃಪಾ ಪ್ರಭಾ ಮಿಲಾಯಿ ಮೇಟ ಕೈ ಬೈರು ಕೈ ಸೌರಿಯ ನಮೃತ ನಾಮ ಸಾಧ ಸಂಗಲ ಸುಪ್ರಸನ್ನ ಕೈ ಗುರದೀವ ಪೂರ್ಣ ಹುಯ ಸೇವಕಿ ಸೇವಾದ ಜಂಜಾಲ ವಿಕಾರತಿ ರಹತಿ ರಾಮ ನಾಮ ಸೋನ ರಸನ ಕಹತಿ ಕರ ಪ್ರಸಾದ ದಯಾ ಪ್ರವತಾರಿ ನಾನಕ ನೇವ ಹಿ ಹಿ ಮಹಾಮಾರಿ ಪ್ರಭು ಸ್ತುತ ಕರ ಹೋ ಸಂತ ಮೀತ ಸಾವಧಾನ ಏಕಾಗ್ರ ಚೇತ ಸುಖಮನಿ ಸಹಜ ಗೋವಿಂದ ಗುಣ ನಾಮ ಜಿಸ್ ಮನ ಬಸ ಸೋತನ ಧಾನ ಸರ್ವಿಚ